ಕೃಪಾದುಷ್ಟರಿಷ್ಟರೇ ತದಗಲ್ಲ ಕೃಪಾದುಷ್ಟಂಜಾಯನೆ ಹರಹೋ ತಾಕೇ ತಾಪ ತನಕ ಮೇ ಹರಹೋ ಹರಿದ ಸೇತ ಕರ್ಮ ಸಬ ಹೋಯಿ ದುಷ್ಟ ಶಬಾಯ ಸಖೇ ನ ಕೋಯಿ ಏಕ ಬಾರ್ಜನ್ ತುಮೇ ಸಂಭಾರ ಕಾಲ ಭಾಸ್ತೇ ತಾಹೇ ಉಭಾರ ಜನರ್ ನಾಮ ದೇಹಾರೋ ಕಹ ದಾರ್ಧ ದುಷ್ಟ ದೋಖತೆ ರಹ ಕಡಕೇತ ಮೈ ಸರನ್ ತಿಹಾರಿ ಆಭಾದ ಲೇಹು ಉಭಾರಿ ಸರ್ವಠೌರ ಮೋಹೋ ಅಸಹಾಯಿ ದುಷ್ಟ ದೋಖತೆ ಲೇಹು ಬಚಾಯಿ ಕೃಪಾ ಕರಿ ಹಂಬರ ಜಗ ಮಾತಾ ಗ್ರಂಥ ಗರ ಪೂರ್ಣ ಸುಬ್ರಾತಾ ಕೇಳಬೇಕ ಸಗಲ್ ದೇಹ ಕೋ ಹರ್ತಾ ದುಷ್ಟ ದುಃಖಿಯನ್ ಕೋ ಶ ಕರ್ತಾ ಶ್ರೀ ಅಸ್ತುಜ ಪಹೇ ದಯಾಲ ಪೂರ್ಣ ಕರ ಗ್ರಂಥದ ಗಲ್ಲ ಮನವಾಂಚಿತ ಬಲ ಪಾವ ಸೋಯಿ ದುಃಖನಾ ದಸೆ ಬ್ಯಾಪದ ಗೋಯಿ ಅಡಿಲ್ಲ ಸುನೆ ಗುಂಜೋ ಯಾಹೇ ಸುರಸನ ಪಾವೈ ಸುನೆ ಮೂಡಿಚ ತಲಾಯೇ ಚತುರ್ಥ ಆವೈ ದುಃಖ ದರ್ದ ಭಾವ ನಿಗಣ್ಣಾ ತಿನ್ನರ ಗೇರ ಹೈ ಹೋ ಜೋ ಯಾ ಕಿ ಏಕ ಬಾರ ಚಾ ಪೈ ಗೋ ಕಹ ಚಾ ಪೈ ಸಂಬತ ಸತ್ರ ಸಹಸ ಪಣಿಜಾಯ ಅರ್ಧ ಸಹಸ್ಮಂತೇನ ಕಹಿಜಾಯ ಭಾದ್ರವ ಸುಧಿ ಅಷ್ಟಮಿ ರವಾರ ತೀರ್ ಸದ್ದರ್ವ ಗ್ರಂಥ ಸುಧಾರ ಸವಯ್ಯಾ

ನಾಯಿಕೇತ ಜತದನ ದೇಹೇ ತೇತೇ ಕೇದ ಪಕ್ಕಡ ಚಲಾಯ ನೋತ ಜಮ ಕಿಸೇ ನೇ ನೀ ಪೇದ ಸಾಡ